ಕಳನಕ ಧನಗಣತ ದಗೆ ತಿಕ್ಕ ಧನ ಕೆಳನಕ ಧನ ತಕ ತಿಕ್ಕ ತಿನ್ನ ತಗ ಧನ ತಕ ತಗ ಧನ ತಕ ಧನ ತಕ ತಾ ತದ ಜಗದ ಕಲಂ ಧಾಕ ಜಗದ ಧಾಕ ಜಗದ ಕಲಂ ಧಾ ತಾ ಕದ ಜಗದ ಕಲಂ ಧಾಕ ಜಗದ ಕಲಂ ಧಾಕ ಜಗದ ಕಲಂ ಧಾ ತಾ ಕದ ಜಗದ ಕಲಂ ಧಾಕ ಜಗದ ಕಲಂ ಧಾಕ

ಆ ಶ್ರವಣ ಸುಂದರ ನಾಮ ಗಣಪತಿ ಜ್ಞಾನನಾಥ ಗಜಾನನಂ ತ್ರಿಗ ನಗಿನ ಧರದ ಲಂಬದರ ಏಕದಂತ ಲಂಬದರ ಏಕದಂತದ ಲಂಬದರ ಏಕದಂತದ

ನಾಮ ಗಣಪತಿ ಗಣೇಶ ಲಂಬೋದರಸು ಭುಜಾಚಾರ ಏಕ ದಂತ ಚಂದ್ರಮಾ ಲಲಾಟ ರಾಜ ಬ್ರಹ್ಮಾ ವಿಷ್ಣು ಮಹೇಶ ತಾಲ ದಯ ಧ್ರುಪದ ಘಾಮ ಅತಿ ವಿಚಿತ್ರ ಗಣನಾಥ ಆಜ ಮಿರದಂಗ ಭಜಾಮ ಧಟ ಧರಾದ ಧರ ಧರ ಕೃಧಾನ ದಿನ ದಿನ ಜನ ನಗ ನಗ ನಗ ಧನ ಧನ ತಿನ್ ತಿನ್ನ ತಗಿನ ತದ್ರಿಗ ದೃಗ ದೃಗ್ ದಿನ ದಿನ ದಿನಗೆ ದಿನಗೆ ತ ಕೃಧಾನ ಕೃತಕ ಧರಾನ ತರಾನ ಧಾ ಕೃತಕ ಧರಾನ ತರಾನ.